ಯಕ್ಷಿಕ್ಷಾಸ್ತವತೆ ಕಯೀಂ ವೇದಸೂತೇ ಸಿಬಂತಂ ಗದ್ವಜೋ ದಧೇ ಅನೀಯ ಪುರೋಭಿನತ್ಯೋಜ ಸಾಮಂದಾನ ಶಿಪ್ರಿಯಂಧಸಿಂದ್ರಶಾಸ್ಯಾವಯ ಸದಸಸ್ಪರಿ ಅಸ್ಮಾಕಾಂ ಶುಂಭವನ್ ಪೌರಸ್ಪೃಹಂ ವಾಸವ್ಯೇ ಅಧಿಪರಿಹಯ ಪಷ್ಟಾಣೋ ದೈವ್ಯಂ ವಚಃ ಪರ್ಜನ್ಯೋ ಬ್ರಹ್ಮಣಸ್ಪತಿ.

ಅತ್ರಾತೆ ಭದ್ರಾರಾಶನ ಅಪಶ್ಯಮೃತಸ್ಯಯಾಭಿರಕ್ಷಂತಿ ಗೋಪಾಃ ಆತ್ಮಾನಂತೆ ಮನಸಾರಾಧಾ ಜಾನಾಮವೋ ದಿವಾ ಪತಯಂತಂಬತಂಗಂ ಶಿರೋ ಅಪಶ್ಯಂ ಪಥಿಭಿಃ ಸುಗೇಭಿರರೇಣುಭಿರ್ಜೇಹ ಮಾನಂ ಪತತ್ರೀ.

ಸಂಭವೈಃ ಸರ್ವಲೋಕೇಶು ವಿಖ್ಯಾತಂ ಸ್ತುತ್ಯಂ ಸ್ತೋಷ್ಯಾಮಿ ನಾಮಭಿಃ ಮಹದ್ಭಿರ್ವಿಹಿತೈಃ ಸತ್ಯೈಃ ಸಿದ್ಧೈಃ ಸರ್ವಾರ್ಥ ಸಾಧಕೈಃ ಋಷಿಣಾ ತಂಡಿನಾ ಭಕ್ತ್ಯಾ ಕೃತೈರ್ವೇದಕೃತಾತ್ಮನಾ ಯಥೋಕ್ತೈಃ ಸಾಧುಭಿಕ್ಷಾತೈಃ ಮುನಿಭಿಸ್ತತ್ವದರ್ಶಿಭಿಃ ಪ್ರವರಂ ಪ್ರಥಮಂ ಸ್ವರ್ಗ್ಯಂ ಸರ್ವಭೂತಹಿತಂ ಶುಭಂ ಶ್ರುತೈಃ ಸರ್ವತ್ರ ಜಗತಿ ಬ್ರಹ್ಮಲೋಕಾವತಾರಿತೈಃ ಸತ್ಯೈಸ್ತತ್ಪರಮಂ ಬ್ರಹ್ಮ ಬ್ರಹ್ಮ ಪ್ರೋಕ್ತಂ ಸನಾತನಂ ವಕ್ಷ್ಯೇ ಯದುಕುಲಶ್ರೇಷ್ಠ ಶೃಣುಷ್ವಾವಹಿತೋ ಮಮ ವರಯೈನಂ ಭವನ್ ದೇವಂ ಭಕ್ತಸ್ತ್ವಂ ಪರಮೇಶ್ವರಂ ತೇನ ತೇ ಶ್ರಾವಯಿಷ್ಯಾಮಿ ಯತ್ತದ್ ಬ್ರಹ್ಮ ಸನಾತನಂ ನ ಶಕ್ಯಂ ವಿಸ್ತರಾತ್ ಕೃತ್ಸ್ನಂ ವಕ್ತುಂ ಸರ್ವಸ್ಯ ಕೇನಚಿತ್ ಯುಕ್ತೇನಾಪಿ ವಿಭೂತೀನಾಂ ಅಪಿ ವರ್ಷಶತೈರಪಿ ಯಸ್ಯಾದಿರ್ಮಧ್ಯಮಂತಂ ಚ ಸುರೈರಪಿ ನ ಗಮ್ಯತೆ ಕಸ್ತಸ್ಯ ಶಕ್ನುಯಾದ್ ವಕ್ತುಂ ಗುಣಾನ್ ಕಾರ್ಸ್ನ್ಯೇನ ಮಾಧವಾಂ ಕಿಂತು ದೇವಸ್ಯ ಮಹತಃ ಸಂಕ್ಷಿಪ್ತಾರ್ಥಪದಾಕ್ಷರಂ ಶಕ್ತಿತಶ್ಚರಿತಂ ವಕ್ಷೇ ಪ್ರಸಾದಾತ್ತಸ್ಯ ಧೀಮತಃ ಅಪ್ರಾಪ್ಯತು ತತೋನುಜ್ಞಾಂ ನ ಶಕ್ಯಸ್ತೋತುಮೀಶ್ವರಃ ಯದಾ ತೇನಾಭ್ಯನುಜ್ಞಾತಃ ಸ್ತುತೋ ವೈ ಸ ತದಾ ಮಯಾಂ ಅನಾದಿನಿಧನಸ್ಯಾಹಂ ಜಗದ್ಯೋನಿರ್ಮಹಾತ್ಮನಃ ನಾಂನಾಂ ಕಂಚಿತ್ ಸಮುದ್ದೇಶಂ ವಕ್ಷ್ಯಾಂ ಯವ್ಯಕ್ತಯೋನಿನಃ ವರದಸ್ಯ ವರೇಣ್ಯಸ್ಯ ವಿಶ್ವರೂಪಸ್ಯ ಧೀಮತಃ ಶೃಣು ನಾಂನಾಂ ಚ ಯಕೃಷ್ಣ ಯದುಕ್ತಂ ಪದ್ಮಯೋನಿನಾಂ ದಶನಾಮ ಸಹಸ್ರಾಣಿ ಯಾನ್ಯಾಹ ಪ್ರಪಿತಾಮಹಃ ತಾನಿ ನಿರ್ಮಥ್ಯ ಮನಸಾ ದಧ್ನೋ ಘೃತಮಿವೋದ್ಧೃತಂ ಗಿರೇಃ ಸಾರಂ ಯಥಾ ಹೇಮ ಪುಷ್ಪಸಾರಂ ಯಥಾ ಮಧು ಘೃತಾತ್ ಸಾರಂ ಯಥಾ ಮಂಡಃ ತಥೈತತ್ ಸಾರಮದ್ಭುತಂ ಸರ್ವ ಪಾಪಾಪಹಮಿದಂ ಚತುರ್ವೇದ ಸಮನ್ವಿತಂ ಪ್ರಯತ್ನೇನಾಧಿಗಂತವ್ಯಂ ಧಾರ್ಯಂಚ ಪ್ರಯತಾತ್ಮನಾ ಮಾಂಗಲ್ಯಂ ಪೌಷ್ಟಿಕಂಚೈವ ರಕ್ಷೋಘ್ನಂ ಪಾವನಂ ಮಹತ್ ಇದಂ ಭಕ್ತಾಯ ದಾತವ್ಯಂ ಶ್ರದ್ಧಧಾ ನಾಸ್ತಿಕಾಯ ಚ ನಾಶ್ರದ್ಧಧಾನ ರೂಪಾಯ ನಾಸ್ತಿಕಾಯಾಜಿತಾತ್ಮನೇ ಯಶ್ಚಾಭ್ಯಸೂಯತೆ ದೇವಂ ಕಾರಣಾತ್ಮಾನಮೀಶ್ವರಂ ಸಕೃಷ್ಣನರಕಂ ಯಾತಿ ಸಹ ಪೂರ್ವೈಃ ಸಹಾತ್ಮಜೈಃ ಇದಂ ಧ್ಯಾನಮಿದಂ ಯೋಗಂ ಇದಂ ಧ್ಯೇಯಮನುತ್ತಮಂ ಇದಂ ಜಪ್ಯಮಿದಂ ಜ್ಞಾನಂ ರಹಸ್ಯಮಿದಮುತ್ತಮಂ ಯಂ ಜ್ಞಾತ್ವಾ ತ್ವಂತಕಾಲೇಪಿ ಗಚ್ಛೇತ ಪರಮಾಂಗತಿಂ ಪವಿತ್ರಂ ಮಂಗಳಂ ಮೇಧ್ಯಂ ಕಲ್ಯಾಣಮಿದಮುತ್ತಮಂ ಇದಂ ಬ್ರಹ್ಮಾಪುರಾ ಕೃತ್ವಾ ಸರ್ವಲೋಕಪಿತಾಮಹಃ ಸರ್ವಸ್ತವಾನಾಂ ರಾಜತ್ವೇ ದಿವ್ಯಾನಾಂ ಸಮಕಲ್ಪಯತ್ ತದಾ ಪ್ರಭೃತಿ ಚೈವಾಯಂ ಈಶ್ವರಸ್ಯ ಮಹಾತ್ಮನಃ ಸ್ತವರಾಜ ಇತಿ ಖ್ಯಾತೋ ಜಗತ್ಯಮರಪೂಜಿತಃ ಬ್ರಹ್ಮಲೋಕಾದಯಂ ಸ್ವರ್ಗೇ ಸ್ತವರಾಜೋವತಾರಿತಃ ಯತಸ್ತಂಡಿ ಪುರಾ ಪ್ರಾಪ ತೇನ ತಂಡಿಕೃತೋಭವತ್ ಸ್ವರ್ಗಾಚ್ಚೈವಾತ್ರ ಭೂಲೋಕಂ ತಂಡಿನಾ ಹ್ಯವತಾರಿತಃ ಸರ್ವಮಂಗಲಮಾಂಗಲ್ಯಂ ಸರ್ವಪಾಪ ಪ್ರಣಾಶನಂ

ಸರ್ವಂ ಬ್ರಹ್ಮಣಾಮಪಿ ಯತ್ ಬ್ರಹ್ಮ ಪರಾಣಾಮಪಿ ಯತ್ ಪರಂ ತೇಜಸಾಮಪಿ ಯತ್ ತೇಜಸ್ತಪಸಾಮಪಿ ಯತ್ ತಪಃ ಶಾಂತಾನಾಮಪಿ ಯಃ ಶಾಂತೋ ದ್ಯುತೀನಾಮಪಿ ಯಾ ದ್ಯುತಿಃ ದಾಂತಾನಾಮಪಿ ಯೋ ದಾಂತೋ ಧೀಮತಾಮಪಿ ಯಾ ಚ ಧೀಃ ದೇವಾನಾಮಪಿ ಯೋ ದೇವಃ ಋಷೀಣಾಮಪಿ ಯಸ್ತೃಷಿಃ ಯಜ್ಞಾನಾಮಪಿ ಯೋ ಯಜ್ಞಃ ಶಿವಾನಾಮಪಿ ಯಃ ಶಿವಃ ರುದ್ರಾಣಾಮಪಿ ಯೋ ರುದ್ರಃ ಪ್ರಭಾ ಪ್ರಭವತಾಮಪಿ ಯೋಗಿನಾಮಪಿ ಯೋ ಯೋಗಿ ಕಾರಣಾನಾಂ ಚ ಕಾರಣಂ ಯತೋ ಲೋಕಾಃ ಸಂಭವಂತಿ ನ ಭವಂತಿ ಯತಃ ಪುನಃ ಸರ್ವಭೂತಾತ್ಮಭೂತಸ್ಯ ಹರಸ್ಯಾಮಿತ ತೇಜಸಃ ಅಷ್ಟೋತ್ತರ ಸಹ

ಪಾದಃ ಸರ್ವಕಾಮಶ್ಚತುಷ್ಪಥಃ ನಿಶಾಚರ ಪ್ರೇತಚಾರಿ ಭೂತಚಾರಿ ಮಹೇಶ್ವರಃ ಬಹುಭೂತೋ ಬಹುಧರಃ ಸ್ವರ್ಭಾನುರಮಿತೋ ಗತಿಃ ನೃತ್ಯಪ್ರಿಯೋ ನಿತ್ಯನರ್ತೋ ನರ್ತಕಃ ಸರ್ವಲಾಲಸಃ ಘೋರೋ ಮಹಾತಪಃ ಪಾಶೋ ನಿತ್ಯೋ ಗಿರಿರುಹೋ ನಭಃ ಸಹಸ್ರಹಸ್ತೋ ವಿಜಯೋ ವ್ಯವಸಾಯೋ ಹ್ಯತಂದ್ರಿತಃ ಅಧರ್ಷಣೋ ಧರ್ಷಣಾತ್ಮ ಯಜ್ಞಃ ಕಾಮನಾಶಕಃ ದಕ್ಷಯಾಗಾಪಹಾರೀ ಚ ಸುಸಹೋ ಮಧ್ಯಮಸ್ತಥಾ ತೇಜೋಪಹಾರೀ ಬಲಃ ಮುದಿತೋರ್ಥೋಜಿತೋ ವರಃ ಗಂಭೀರ ಘೋಷೋ ಗಂಭೀರೋ ಗಂಭೀರ ಬಲವಾಹನಃ ನ್ಯಗ್ರೋಧರೂಪೋನ್ಯಗ್ರೋಧೋ ವೃಕ್ಷಕರ್ಣಸ್ಥಿತಿರ್ವಿಭುಃ ಸುತೀಕ್ಷ್ಣದಶನಶ್ಚೈವ ಮಹಾಕಾಯೋ ಮಹಾನನಃ ವಿಶ್ವಕ್ಸೇನೋ ಹರಿರ್ಯಜ್ಞಃ ಸಂಯುಗಾಪೀಡವಾಹನಃ ತೀಕ್ಷ್ಣವಾಸಶ್ಚ ಹರ್ಯಸ್ವಃ ಸಹಾಯಕರ್ಮಕಾಲವಿತ್ ವಿಷ್ಣುಪ್ರಸಾದಿತೋ ಯಜ್ಞಃ ಸಮುದ್ರೋ ಬಡಭಾಮುಖಃ ಹುತಾಶನ ಸಹಾಯಶ್ಚ ಪ್ರಶಾಂತಾತ್ಮಾ ಹುತಾಶನಃ ಉಗ್ರತೇಜ ಮಹಾತೇಜ ಜನ್ಯೋ ವಿಜಯಕಾಲವಿತ್ ಜ್ಯೋತಿಷಾಮಯನಂ ಸಿದ್ಧಿಃ ಸರ್ವ

ಖಲೀ ಖಲೀ ಕಾಲ ಕಟಂಕಟ ನಕ್ಷತ್ರ ವಿಗ್ರಹ ಮತಿರ್ಗುಣಬುದ್ಧಿರ್ಲ ಯೋಗಮ ಪ್ರಜಾಪತಿರ್ವಿಶ್ವಬಾಹುರ್ವಿಭಾಗ ಸರ್ವಗೋಮುಖ ವಿಮೋಚನ ಸುಸರಣೋ ಹಿರಣ್ಯ ಕವಚೋದ್ಭವ ಮೇಢ್ರಜೋ ಬಲಚಾರೀ ಚ ಮಹಾಚಾರೀ ಸೃತಸ್ತಥಾ ಸರ್ವತೂರ್ಯ ನಿನಾದೀ ಚ ಸರ್ವಾತೋಜ್ಯ ಪರಿಗ್ರಹ ವ್ಯಾಲರೂಪೋ ಗುಹಾವಾಸಿ ಗುಹೋ ಮಾಲೀ ತರಂಗವಿತ್ ತ್ರಿದಸಸ್ತ್ರಿಕಾಲಧೃಕ್ಕರ್ಮ ಸರ್ವಬಂಧ ವಿಮೋಚನ ಬಂಧನಸ್ತ್ವ ಸುರೇಂದ್ರಾಣಾಂ ಯುಧಿಶತ್ರು ವಿನಾಶನ ಸಾಂಖ್ಯ ಪ್ರಸಾದೋ ದುರ್ವಾಸಾಃ ಸರ್ವಸಾಧು ನಿಷೇವಿತಃ ಪ್ರಸ್ಕಂದನೋ ವಿಭಾಗಜ್ಞೋ ಅತುಲ್ಯೋ ಯಜ್ಞ ಭಾಗವಿತ್ ಸರ್ವವಾಸ ಸರ್ವಚಾರಿ ದುರ್ವಾಸಾ ವಾಸವೋ ಮರಃ ಹೈಮೋ ಹೇಮಕರೋ ಯಜ್ಞಃ ಸರ್ವಧಾರೀಧರೋತ್ತಮಃ ಲೋಹಿತಾಕ್ಷೋ ಮಹಾಕ್ಷಶ್ಚ ವಿಜಯಾಕ್ಷೋ ವಿಶಾರದಃ ಸಂಗ್ರಹೋ ನಿಗ್ರಹಕರ್ತಾ ಸರ್ವಚೀರ ನಿವಾಸನಃ ಮುಕ್ಷೋ ಮುಕ್ಷಶ್ಚ ದೇಹಶ್ಚ ಕಾಹಲಿಃ ಸರ್ವಕಾಮದಃ ಸರ್ವಕಾಲ ಪ್ರಸಾದಶ್ಚ ಸುಬಲೋ ಬಲರೂಪಧೃಕ್ ಸರ್ವಕಾಮವರಶ್ಚೈವ ಸರ್ವದಃ ಸರ್ವತೋ ಮುಖಃ ಆಕಾಶ ನಿರ್ವಿರೂಪಶ್ಚ ನಿಪಾತೀ ಹ್ಯವಸಖಗಃ ರೌದ್ರರೂಪೋಂಶುರಾದಿತ್ಯೋ ಬಹುರಶ್ಮಿಸ್ಸುವರ್ಚಸಿ ವಸುವೇಗೋ ಮಹಾವೇಗೋ ಮನೋವೇಗೋ ನಿಶಾಚರಃ ಸರ್ವವಾಸೀ ಸ್ತ್ರಿಯಾವಾಸೀ ಉಪದೇಶಕರೋಕರಃ ಮುನಿರಾತ್ಮನಿರಾಲೋಕಃ ಸಂಭಗ್ನಶ್ಚ ಸಹಸ್ರದಃ ಪಕ್ಷೀ ಚ ಪಕ್ಷರೂಪಶ್ಚ ಅತಿದೀಪ್ತೋ ವಿಶಾಂಪತಿಃ ಉನ್ಮಾದೋ ಮದನಕಾಮೋ ಹ್ಯಸ್ವತ್ಥೋರ್ಥಕರೋ ಯಸಃ ವಾಮದೇವಶ್ಚ ವಾಮಶ್ಚ ಪ್ರಾಗ್ದಕ್ಷಿಣಶ್ಚ ವಾಮನಃ ಸಿದ್ಧಯೋಗೀ ಮಹರ್ಷಿಶ್ಚ ಸಿದ್ಧಾರ್ಥ ಸಿದ್ಧಸಾಧಕಃ ಭಿಕ್ಷುಶ್ಚ ಭಿಕ್ಷುರೂಪಶ್ಚ ವಿಪಣೋ ಮೃದುರವ್ಯಯಃ ಮಹಾಸೇನೋ ವಿಶಾಖಶ್ಚ ಷಷ್ಟಿಭಾಗೋ ಗವಾಂಪತಿಃ ವಜ್ರಹಸ್ತಶ್ಚ ವಿಷ್ಕಂಭೀ ಚಮೂಸ್ತಂಭನ ಏವ ಚ ವೃತ್ತಾವೃತ್ತಕರಸ್ತಾಲೋ ಮಧುರ್ಮಧುಕಲೋಚನಃ ವಾಚಸ್ಪತ್ಯೋ ವಾಜಸನೋ ನಿತ್ಯಮಾಶ್ರಮಪೂಜಿತಃ ಬ್ರಹ್ಮಚಾರೀ ಲೋಕಚಾರೀ ಸರ್ವಚಾರೀ ವಿಚಾರವಿತ್ ಈಶಾನ ಈಶ್ವರಃಕಾಲೋ ನಿಶಾಚಾರೀ ಪಿನಾಕವಾನ್ ನಿಮಿತ್ತಸ್ಥೋ ನಿಮಿತ್ತಂಚ ನಂದಿರ್ನಂದಿಕರೋ ಹರಿಃ ನಂದೀಶ್ವರಶ್ಚ ನಂದೀ ಚ ನಂದನೋ ನಂದಿವರ್ಧನಃ ಭಗಹಾರೀ ನಿಹಂತಾ ಚ ಕಾಲೋ ಬ್ರಹ್ಮಾ ಪಿತಾಮಹಃ ಚತುರ್ಮುಖೋ ಮಹಾಲಿಂಗಶ್ಚಾರುಲಿಂಗಸ್ತಥೈವ ಚ ಲಿಂಗಾಧ್ಯಕ್ಷಃ ಸುರಾಧ್ಯಕ್ಷೋ ಯೋಗಾಧ್ಯಕ್ಷೋ ಯುಗಾವಹಃ ಬೀಜಾಧ್ಯಕ್ಷೋ ಬೀಜಕರ್ತಾ ಅಧ್ಯಾತ್ಮಾನುಗತೋ ಬಲಃ ಇತಿಹಾಸಸ್ಸ ಕಲ್ಪಶ್ಚ ಗೌತಮೋಥ ನಿಶಾಕರಃ ದಂಭೋ ಹ್ಯದಂಭೋ ವೈದಂಭೋ ವಶ್ಯೋ ವಶಕರಃ ಕಲಿಃ ಲೋಕಕರ್ತಾ ಪಶುಪತಿರ್ಮಹಾಕರ್ತಾ ಹ್ಯನೌಷಧಃ ಅಕ್ಷರಂ ಪರಮಂ ಬ್ರಹ್ಮ ಬಲವಚ್ಛಕ್ರ ಏವ ಚ ನೀತಿರ್ಹ್ಯನೀತಿ ಶುದ್ಧಾತ್ಮ ಶುದ್ಧೋ ಮಾನ್ಯೋ ಗತಾಗತಃ ಬಹು ಪ್ರಸಾದಸ್ಸು ಸ್ವಪ್ನೋ ದರ್ಪಣೋಧತ್ವಮಿತ್ರಜಿತ್ ವೇದಕಾರೋ ಮಂತ್ರಕಾರೋ ವಿದ್ವಾನ್ ಸಮರಮರ್ದನಃ ಮಹಾಮೇಘ ನಿವಾಸೀ ಚ ಮಹಾಘೋರೋ ವಶೀಕರಃ ಅಗ್ನಿಜ್ವಾಲೋ ಮಹಾಜ್ವಾಲೋ ಅತಿಧೂಮ್ರೋ ಹುತೋ ಹವಿಃ ವೃಷಣಶಂಕರೋ ನಿತ್ಯಂ ವರ್ಚಸ್ವೀ ಧೂಮಕೇತನಃ ನೀಲಸ್ತಥಾಂಗಲುಬ್ಧಶ್ಚ ಶೋಭನೋ ನಿರವಗ್ರಹಃ ಸ್ವಸ್ತಿದಸ್ವಸ್ತಿಭಾವಶ್ಚ ಭಾಗೀ ಭಾಗಕರೋ ಲಘುಃ ಉತ್ಸಂಗಶ್ಚ ಮಹಾಂಗಶ್ಚ ಮಹಾಗರ್ಭಪರಾಯಣಃ.

ಮಹಾಮಹಾಲಯಃ ಲಂಬನೋಲಂಬಿತೋಷ್ಠಶ್ಚ ಮಹಾಮಾಯಪ್ಪಯೋನಿಧಿಃ ಮಹಾದಂತೋ ಮಹಾದಂಷ್ಟ್ರೋ ಮಹಾಜಿಹ್ವೋ ಮಹಾಮುಖಃ ಮಹಾನಖೋ ಮಹಾರೋಮ ಮಹಾಕೋಶೋ ಮಹಾಜಟಃ ಪ್ರಸನ್ನಶ್ಚ ಪ್ರಸಾದಶ್ಚ ಪ್ರತ್ಯಯೋ ಗಿರಿಸಾಧನಃ ಸ್ನೇಹನೋ ಸ್ನೇಹನಶ್ಚೈವ ಅಜಿತಶ್ಚ ಮಹಾಮುನಿಃ ವೃಕ್ಷಾಕಾರೋ ವೃಕ್ಷಕೇತುರನಲೋ ವಾಯುವಾಹನಃ ಗಂಡಲೀ ಮೇರುಧಾಮಾ ಚ ದೇವಾಧಿಪತಿರೇವ ಚ ಅಥರ್ವಶಿಷ್ಯಃ ಸಾಮಾಸ್ಯಃ ಋಕ್ಸಹಸ್ರಾಮಿತೇ ಕ್ಷಣಃ ಯಜುಪಾದಭುಜೋ ಗುಹ್ಯಃ ಪ್ರಕಾಶೋ ಜಂಗಮಸ್ತಥಾ ಅಮೋಘಾರ್ಥಪ್ರಸಾದಶ್ಚ ಅಭಿಗಮ್ಯಃ ಸುದರ್ಶನಃ ಉಪಕಾರಪ್ರಿಯಃ ಸರ್ವಃ ಕನಕಃ ಕಾಂಚನಚ್ಛವಿಃ ನಾಭಿರ್ನಂದಿಕರೋ ಭಾವಃ ಪುಷ್ಕರಸ್ಥಪತಿ ಸ್ಥಿರಃ ದ್ವಾದಶಸ್ತ್ರಾಸನಶ್ಚಾದ್ಯೋ ಯಜ್ಞೋ ಯಜ್ಞಸಮಾಹಿತಃ ನಕ್ತಂ ಕಲಿಶ್ಚ ಕಾಲಶ್ಚ ಮಕರಃ ಕಾಲಪೂಜಿತಃ ಸಗಣೋ ಗಣಕಾರಶ್ಚ ಭೂತವಾಹನಸಾರಧಿಃ ಭಸ್ಮಶಯೋ ಭಸ್ಮಗೋಪ್ತ ಭಸ್ಮಭೂತಸ್ತರುರ್ಗಣಃ ಲೋಕಪಾಲಸ್ತಥಾ ಲೋಕೋ ಮಹಾತ್ಮಾ ಸರ್ವಪೂಜಿತಃ ಶುಕ್ಲಸ್ತ್ರಿಶುಕ್ಲಃ ಸಂಪನ್ನಃ ಶುಚಿರ್ಭೂತನಿಷೇವಿತಃ ಆಶ್ರಮಸ್ಥಕ್ರಿಯಾವಸ್ಥೋ ವಿಶ್ವಕರ್ಮಮತಿರ್ವರಃ ವಿಶಾಲಶಾಖಸ್ತಾಮ್ರೋಷ್ಠೋ ಶಂಭುಜಾಲಃ ಸುನಿಶ್ಚಲಃ ಕಪಿಲಃ ಕಪಿಶಃ ಶುಕ್ಲ ಆಯುಶ್ಚೈವ ಪರೋಪರಃ ಗಂಧರ್ವೋ ಹ್ಯದಿತಿ ಸ್ತಾರ್ಕ್ಷಃ ಸುವಿಜ್ಞೇಯೋ ಸುಶಾರದಃ ಪರಶ್ವಧಾಯುಧೋ ದೇವ ಅನುಕಾರೀಸು ಬಾಂಧವಃ ತುಂಬವೀಣೋ ಮಹಾಕ್ರೋಧ ಊರ್ಧ್ವರೇತಾ ಜಲೇಶಯಃ ಉಗ್ರೋ ವಂಶಕರೋ ವಂಶೋ ವಂಶನಾದೋ ಹ್ಯನಿಂದಿತಃ ಸರ್ವಾಂಗರೂಪೋ ಮಾಯಾವೀ ಸುಹೃದೋ ಹ್ಯನಿಲೋ ನಲಃ ಬಂಧನೋ ಬಂಧಕರ್ತಾ ಚ ಸುಬಂಧನ ವಿಮೋಚನಃ ಸಯಜ್ಞಾರಿಃ ಸಕಾಮಾರಿರ್ಮಹಾದಂಷ್ಟ್ರೋ ಮಹಾಯುಧಃ ಬಹುಧಾ ನಿಂದಿತಃ ಶರ್ವಃ ಶಂಕರಃ ಶಂಕರೋಧನಃ ಅಮರೇಶೋ ಮಹಾದೇವೋ ವಿಶ್ವದೇವಃ ಸುರಾರಿಹ ಅಹಿರ್ಬುಧ್ನಿಯೋ ನಿಲಾಭಶ್ಚ ಚೇಕಿತಾನೋ ಹವಿಸ್ತಥಾ ಅಜೈ ಕಪಾಶ್ಚ ಕಾಪಾಲಿ ತ್ರಿಶಂಕುರಜಿತಃ ಶಿವಃ ಧನ್ವಂತರಿರ್ಧೂಮಕೇತುಃ ಸ್ಕಂದೋ ವೈಶ್ರವಣಸ್ತಥಾ ಧಾತಾಶಕ್ರಶ್ಚ ವಿಷ್ಣುಶ್ಚ ಮಿತ್ರಸ್ತ್ವಷ್ಟಾ ಧ್ರುವೋಧರಃ ಪ್ರಭಾವಃ ಸರ್ವಗೋ ವಾಯುರರ್ಯಮಾ ಸವಿತಾ ರವಿಃ ಉಷಂಗುಶ್ಚ ವಿಧಾತಾ ಚ ಮಾಂಧಾತಾ ಭೂತಭಾವನಃ ವಿಭುರ್ವರ್ಣ ವಿಭಾವೀ ಚ ಸರ್ವಕಾಮಗುಣಾವಹಃ ಪದ್ಮನಾಭೋ ಮಹಾಗರ್ಭಶ್ಚಂದ್ರವಕ್ತ್ರೋ ನಿಲೋ ನಲಃ ಬಲವಾಂಶ್ಚೋಪಶಾಂತಶ್ಚ ಪುರಾಣಃ ಪುಣ್ಯಚಂಚುರೀ ಕುರುಕರ್ತಾ ಕುರುವಾಸಿ ಕುರುಭೂತೋ ಗುಣೌಷಧಃ ಸರ್ವಾಸಯೋ ದರ್ಭಚಾರಿ ಸರ್ವೇಷಾಂ ಪ್ರಾಣಿನಾಂ ಪತಿಃ ದೇವದೇವಃ ಸುಖಾಸಕ್ತಃ ಸದಸತ್ಸರ್ವರತ್ನವಿತ್ ಕೈಲಾಸಗಿರಿವಾಸೀ ಚ ಹಿಮವದ್ಗಿರಿಸಂಶ್ರಯಃ ಕೂಲಹಾರೀ ಕೂಲಕರ್ತಾ ಬಹುವಿದ್ಯೋ ಬಹುಪ್ರದಃ ವಣಿಜೋ ವರ್ಧಕೀ ವೃಕ್ಷೋ ವಕುಳಶ್ಚಂದನಶ್ಚದಃ ಸಾರಗ್ರೀವೋ ಮಹಾಜಿತೃಲಲೋಲಶ್ಚ ಮಹೌಷಧ ಸಿದ್ಧಾರ್ಥಕಾರೀ ಸಿದ್ಧಾರ್ಥಃ ಛಂದೋ ವ್ಯಾಕರಣೋತ್ತರಃ ಸಿಂಹನಾದ ಸಿಂಹದಂಷ್ಟ್ರಃ ಸಿಂಹಃ ಸಿಂಹವಾಹನಃ ಪ್ರಭಾವಾತ್ಮಾ ಜಗತ್ಕಾಲಸ್ಥಾಲೋ ಲೋಕಹಿತಸ್ತರುಃ ಸಾರಂಗೋ ನವಚಕ್ರಾಂಗಃ ಕೇತುಮಾಲೀ ಸಭಾವನಃ ಭೂತಾಲಯೋ ಭೂತಪತಿರಹೋರಾತ್ರಮನಿಂದಿತಃ ವಾಹಿತಾ ಸರ್ವಭೂತಾನಾಂ ನಿಲಯಶ್ಚ ವಿಭುರ್ಭವಃ ಅಮೋಘಃ ಸಂಯತೋ ಹ್ಯಸ್ವೋ ಭೋಜನ ಪ್ರಾಣಧಾರಣಃ ಧೃತಿಮಾನ್ ಮತಿಮಾನ್ ದಕ್ಷಃ ಸತ್ಕೃತಶ್ಚ ಯುಗಾಧಿಪಃ ಗೋಪಾಲಿರ್ಗೋಪತಿರ್ಗ್ರಾಮೋ ಗೋಚರ್ಮವಸನೋ ಹರಿಃ ಹಿರಣ್ಯಬಾಹುಶ್ಚ ತಥಾ ಗುಹಾಪಾಲಪ್ರವೇಶಿನಾಂ ಪ್ರಕೃಷ್ಟಾರಿರ್ಮಹಾಹರ್ಷೋ ಜಿತಕಾಮೋ ಜಿತೇಂದ್ರಿಯಃ ಗಾಂಧಾರಶ್ಚ ಸುವಾಸಶ್ಚ ತಪಸ್ಸಕ್ತೋ ರತಿರ್ನರಃ ಮಹಾಗೀತೋ ಮಹಾನೃತ್ಯೋ ಹ್ಯಪ್ಸರೋಗಣ ಸೇವಿತಃ ಮಹಾಕೇತುರ್ಮಹಾಧಾತುರ್ನೈಕಸಾನುಚರಶ್ಚಲಃ ಆವೇದನೀಯ ಆದೇಶಃ ಸರ್ವಗಂಧಸುಖಾವಹಃ
ತೋರಣಸ್ತಾರಣೋ ವಾತಃ ಪರಿಧೀಪತಿ ಖೇಚರಃ ಸಂಯೋಗೋ ವರ್ಧನೋ ವೃದ್ಧೋ ಅತಿವೃದ್ಧೋ ಗುಣಾಧಿಕಃ ನಿತ್ಯ ಆತ್ಮಸಹಾಯಶ್ಚ ದೇವಾಸುರಪತಿಪತಿಃ ಯುಕ್ತಶ್ಚ ಯುಕ್ತಬಾಹುಶ್ಚ ದೇವೋ ದಿವಿ ಸುಪರ್ವಣಃ ಆಷಾಢಶ್ಚ ಸುಷಾಢಶ್ಚ ಧ್ರುವೋಥ ಹರಿಣೋ ಹರಃ ವಪುರಾವರ್ತಮಾನೇಭ್ಯೋ ವಸುಶ್ರೇಷ್ಠೋ ಮಹಾಪಥಃ ಶಿರೋಹಾರೀ ವಿಮರ್ಶಶ್ಚ ಸರ್ವಲಕ್ಷಣಲಕ್ಷಿತಃ ಅಕ್ಷಶ್ಚ ರಥಯೋಗೀ ಚ ಸರ್ವಯೋಗೀ ಮಹಾಬಲಃ ಸಮಾಮ್ನಾಯೋ ಸಮಾಮ್ನಾಯಃ ತೀರ್ಥದೇವೋ ಮಹಾರಥಃ ನಿರ್ಜೀವೋ ಜೀವನೋ ಮಂತ್ರಃ ಶುಭಾಕ್ಷೋ ಬಹುಕರ್ಕಶಃ

ಸ್ವರೂಪೋ ಯೋಗೋ ಯುಗಕರೋ ಹರಿಹಿ ಯುಗ ರೂಪೋ ಮಹಾರೂಪೋ ಮಹಾನಾಗಹನೋ ಭದಃ ನ್ಯಾಯ ನಿರ್ವಪಣಃಪಾದಃ ಪಂಡಿತೋ ಹ್ಯಚಲೋಪಮಃ ಬಹುಮಾಲೋ ಮಹಾಮಾಲಃ ಶಶಿಹರಸು ಲೋಚನಃ ವಿಸ್ತಾರೋ ಲವಣಕೂಪಸ್ತ್ರಿಯುಗಃ ಸಫಲೋದಯಃ ತ್ರಿಲೋಚನೋ ವಿಷಣ್ಣಾಂಗೋ ಮಣಿವಿದ್ಧೋ ಜಟಾಧರಃ ಬಿಂದುರ್ವಿಸರ್ಗಃ ಸುಮುಖಃ ಶರಸ್ಸರ್ವಾಯುಧಃ ಸಹಃ ನಿವೇದನಃ ಸುಖಾಜಾತ

ಕುಂಡೀ ಕುಂಡೀ ವಿಕುರ್ವಣ ಹರ್ಯಕ್ಷ ಕಕುಭೋ ವಜ್ರಿ ಶತಜಿಹ್ವ ಸಹಸ್ರಪಾತ್ ಸಹಸ್ರಮೂರ್ಧಾ ದೇವೇಂದ್ರ ಸರ್ವದೇವಮಯೋ ಗುರು ಸಹಸ್ರಬಾಹುಃ ಸರ್ವಾಂಗಃ ಶರಣ್ಯಃ ಸರ್ವಲೋಕಕೃತ್ ಪವಿತ್ರಂ ತ್ರಿಕಕುನ್ಮನ್

ಅಗರ್ಭೋ ಬ್ರಹ್ಮಗರ್ಭೋ ಜಲೋದ್ಭವ ಗಭಸ್ತಿರ್ಬ್ರಹ್ಮಕೃದ್ಬ್ರಹ್ಮೀ ಬ್ರಹ್ಮವಿದ್ಬ್ರಾಹ್ಮಣೋ ಗತಿಃ ಅನಂತರೂಪೋ ನೈಕಾತ್ಮ ತಿಗ್ಮತೇಜಃ ಸ್ವಯಂಭುವಃ ಊರ್ಧ್ವಗಾತ್ಮ ಪಶುಪತಿರ್ವಾತರಂಭಾ ಮನೋಜವಃ ಚಂದನೀ ಪದ್ಮನಾಲಾಗ್ರಃ ಸುರಭ್ಯುತ್ತರಣೋ ನರಃ ಕರ್ಣಿಕಾರ ಮಹಾಸ್ರಗ್ವೀ ನೀಲಮೌಳಿಪ್ಪಿನಾಕಧೃತ್

ಬ್ರಹ್ಮಲೋಕ ಪರಾಗತಿ ದೇವಾಸುರ ವಿನಿರ್ಮಾತ ದೇವಾಸುರ ಪರಾಯಣ ದೇವಾಸುರ ಗುರುರ್ದೇವೋ ದೇವಾಸುರ ನಮಸ್ಕೃತ ದೇವಾಸುರ ಮಹಾಮಾತ್ರೋ ದೇವಾಸುರ ಗುಣಾಶ್ರಯ ದೇವಾಸುರ ಗಣಾಧ್ಯಕ್ಷೋ ದೇವಾಸುರ ಗಣಾಗ್ರಣೀ ದೇವಾತಿದೇವೋ ದೇವರ್ಷಿರ್ದೇವಾಸುರ ವರಪ್ರದ ದೇವಾಸುರೇಶ್ವರೋ ವಿಶ್ವೋ ದೇವಾಸುರ ಮಹೇಶ್ವರ ಸರ್ವದೇವಮಯೋಚಿಂತ್ಯೋ ದೇವತಾತ್ಮಾತ್ಮ ಸಂಭವ ಉದ್ಭಿತ್ರಿವಿಕ್ರಮೋ ವೈದ್ಯೋ ವಿರಜೋ ನೀರಜೋ ಮರ ಈಡ್ಯೋ ಹಸ್ತೀಶ್ವರೋ ವ್ಯಾಘ್ರೋ ದೇವಸಿಂಹೋ ನರರ್ಷಭ ವಿಬುಧೋಗ್ರವರ ಸೂಕ್ಷ್ಮ ಸರ್ವದೇವಸ್ತಪೋಮಯ ಸುಯುಕ್ತಶೋಭನೋ ವಜ್ರೀ ಪ್ರಾಸಾನಾಂ ಪ್ರಭವೋ ವ್ಯಯ ಗುಹಕಾಂತೋ ನಿಜಸ್ಸರ್ಗ ಪವಿತ್ರಂ ಸರ್ವಪಾವನಃ ಶೃಂಗೀ ಶೃಂಗಪ್ರಿಯೋ ವಭ್ರೂ ರಾಜರಾಜೋ ನಿರಾಮಯಃ ಅಭಿರಾಮಸ್ವರಗಣೋ ವಿರಾಮಸರ್ವಸಾಧನಃ ಲಲಾಟಾಕ್ಷೋ ವಿಶ್ವದೇವೋ ಹರಿಣೋ ಬ್ರಹ್ಮವರ್ಚಸಃ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನಃ ಸಿದ್ಧಾರ್ಥ ಸಿದ್ಧಭೂತಾರ್ಥೋ ಚಿಂತ್ಯಃ ಸತ್ಯವ್ರತಶುಚಿಃ ವ್ರತಾಧಿಪಃ ಪರಂ ಬ್ರಹ್ಮ ಭಕ್ತಾನಾಂ ಪರಮಾಗತಿಃ ವಿಮುಕ್ತೋ ಮುಕ್ತ ತೇಜಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್ ವಿಮುಕ್ತೋ ಮುಕ್ತ ತೇಜಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್ ವಿಮುಕ್ತೋ ಮುಕ್ತ ತೇಜಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ಅಥ ಫಲಶ್ರುತಿ. ಫಲಶ್ರುತಿ. ಯಥಾ ಪ್ರಧಾನಂ ಭಗವಾನಿತಿ ಭಕ್ತ್ಯಾ ಸ್ತುತೋ ಮಯಾ ಯನ್ನ ಬ್ರಹ್ಮಾದಯೋ ದೇವಾ ವಿದುಸ್ತತ್ವೇನ ನರ್ಷಯಃ ಸ್ತೋತವ್ಯಮರ್ಚ್ಯಂ ವಂದ್ಯಂ ಚ ಕಸ್ತೋಷ್ಯತಿ ಜಗತ್ಪತಿಂ ಭಕ್ತ್ಯಾ ತ್ವೇವಂ ಪುರಸ್ಕೃತ್ಯ ಮಯಾ ಯಜ್ಞಪತಿರ್ವಿಭುಃ ತತೋಭ್ಯನುಜ್ಞಾಂ ಸಂಪ್ರಾಪ್ಯ ಸ್ತುತೋ ಮತಿಮತಾಂ ವರಃ ಶಿವಮೇಭಿಸ್ತು ವಂದೇವಂ ನಾಮಭಿಃಪುಷ್ಟಿವರ್ಧನೈಃ ನಿತ್ಯಯುಕ್ತಶುಚಿರ್ಭಕ್ತಃ ಪ್ರಾಪ್ನೋತ್ಯಾತ್ಮಾನಮಾತ್ಮನಾ ಏತದ್ಧಿ ಪರಮಂ ಬ್ರಹ್ಮ ಪರಂ ಬ್ರಹ್ಮಾಧಿಗಚ್ಛತಿ.

ಸಮಾಪ್ಯಹಮಿತ್ರಘ್ನಸ್ತವಂ ದದ್ಯಾಂ ಹ್ಯವಿಸ್ತೃತಂ ಸ್ವರ್ಗ್ಯಮಾರೋಗ್ಯಮಾಯುಷ್ಯಂ ಧನ್ಯಂ ವೇದೇನ ಸಂಮಿತಂ ನಾಸ್ಯ ವಿಘ್ನಂ ವಿಕುರ್ವಂತಿ ದಾನವಾ.

0: كافر من الشارع بعد تركبه حتى يقتل ذلك الفريق
1: ಶ್ರೇಯ ಸೇವಾ ಸಹ ಸಜ್ಞ ಹೋತ್ಸಂಭವೇ ಇತರ ಮೃತ್ಯುರ್ಭಾವೈ ನಿರೋಹಿಣೀಕೇ ಭವತಿ ಇಂದ್ರ ಸರ್ಗಜ್ಞೆ ಸರ್ಕನಿಯ ಸಲಭಾವಿನ ಸ್ವಜೆ ಇಂದ್ರೇ ರಾಜ್ಯ ಭವಂಜೆ ಹೇ ಭ್ರಾಂಗಾರೇ ಭ್ರೋ ಚಿರ್ವೇದಿ ಪ್ರಜಾಪತಿ ಸರ್ಗಜ್ಞೆ ಸರ್ಕ

ಇಚ್ಛಿಕ್ಷಿಸ್ತೋವತೆ ಕಯೀಂ ವೇದ ಸೂತೇ ಸಿಬಂತಂ ಗದ್ವಯೋ ದಧೇ ಅನೀಯ ಪುರೋಭಿನತ್ಯೋಜ ಸಾ ಮಂದಾನ ಶಿಪ್ರಿಯಂಧಸಿಂದ್ರಶಾಸ್ಯಾವಯ ಸದಸಸ್ಪರಿ ಅಸ್ಮಾಕಂಶಂ ಮಘವನ್ ಪೌರಸ್ಪೃಹಂ ವಾಸವ್ಯೇ ಅಧಿಪರಿಹಯ ಸ್ಪಷ್ಟಾಣೋ ದೈವ್ಯಂ ವಚಃ ಪರ್ಜನ್ಯೋ ಬ್ರಹ್ಮಣಸ್ಪತಿ.

ಶಕ್ರರೂಪಾಯ ಶಕ್ರಾಯ ಶಕ್ರವೇಷಧರಾಯ ಚ. ಇದು ಶಕ್ರರೂಪಾಯ ದೇವಾದಿದೇವಾಯ, ಯು ಆರ್ ದ ಗಾಡ್ ಆಫ್ ಆಲ್ ದ ದೇವತಾಸ್. ಮಹಾದೇವಾಯ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಮಹಾದೇವಂ ಮಹಾತ್ಮಾನಂ ಮಹಾಪಾಠಕನಾಶನಂ. ಮಹಾದೇವ ಇಸ್ ಅ ಸ್ಪೆಸಿಫಿಕ್ ಎಪಿಥೆಟ್ ಯೂಸ್ಡ್ ಅಗೇನ್ ಇನ್ ದ ವೇದಾಸನ್ ಉಪನಿಷತ್ ಅಂಡ್ ದ ಪುರಾಣಾಸ್ ಫಾರ್ ಲಾರ್ಡ್ ಶಿವ. ಯು ಆರ್ ದ ಸುಪ್ರೀಂ ಗಾಡ್. ಶಕ್ರರೂಪಾಯ ಶಕ್ರಾಯ ಶಕ್ರವೇಷಧರಾಯ ಚ, ಯು ಕೇಮ್ ಇನ್ ದ ಫಾರ್ಮ್ ಆಫ್ ಶಕ್ರ. ಶಕ್ರವೇಷಧರಾಯ ಚ, ಯು ಕೇಮ್ ಇನ್ ದ ಫಾರ್ಮ್ ಆಫ್ ಶಕ್ರ. ಓ ಮೈ ಲಾರ್ಡ್. ನಮಸ್ತೆ ವಜ್ರಹಸ್ತಾಯ ಪಿಂಗಲಾಯ ಋಣಾಯ ಚ ಪಿನಾಕ ಪಾನಯೇ ನಿತ್ಯಂ ಶಂಖಶೂಲಧರಾಯ ಚ. ಯು ಆರ್ ವಿತ್ ಅ ಶಂಖ, ದಟ್ ಇಸ್ ಕಾಂಚ್, ಆ್ಯಂಡ್ ಶೂಲ, ಯು ಆರ್ ವಿತ್ ಅ ತ್ರಿಶೂಲ, ಆ್ಯಂಡ್ ಯು ಆರ್ ದ ವಿತ್ ದ ಪಿನಾಕ ಬೋ ಇನ್ ಯುವರ್ ಹ್ಯಾಂಡ್. ಪಿಂಗಲಾಯ ಋಣಾಯ ಚ, ಯು ಆರ್ ಆಲ್ಸೋ ವಿತ್ ಅ ವಜ್ರ. ಬಿಕಾಸ್ ಇಫ್ ಯು ಸೀ ದ ಫೈವ್ ಫೋಲ್ಡ್, ಫೈವ್ ಹೆಡೆಡ್ ಫಾರ್ಮ್ ಆಫ್ ಮಹೇಶ್ವರ, ದ ಫಾರ್ಮ್ ವಿತ್ ಫೈವ್ ಹೆಡ್ಸ್ ಆ್ಯಂಡ್ ಟೆನ್ ಹ್ಯಾಂಡ್ಸ್, he is in the 10 hands, he is having various weapons. He has the noose, that is the pasham, and then he has the vajra, and he also has the pinaka bow, and he has the trishula. So that's what he is describing. And pinaka panaye nityam shankashula darayacha pingalaya runayacha pingalaya arunayacha pingalaya krishna pingalam. We saw that, right? So Mahadeva is Krishna Pingalam, Parashakti is dark and Paramashiva is yellow in color. That's what is Krishna Pingala, Pingalaya. That's why Upamanyu Maharshi says Pingalaya Arunayacha Asavyas

ಸ್ವಸ್ಥಭಿ ಪವಿತ್ರಂಚ ಮಹಾಂಶ್ಚೈವ ನಿಯಮೋ ನಿಯಮಾಶ್ರಿತಃ ಸರ್ವಕರ್ಮಾ ಸ್ವಯಂಭೂತ ಆದಿರಾಧಿಕರೋ ನಿಧಿಃ ಸಹಸ್ರಾಕ್ಷೋ ವಿಶಾಲಾಕ್ಷಃ ಸೋಮೋ ನಕ್ಷತ್ರ ಸಾಧಕಃ ಚಂದ್ರಸೂರ್ಯಶನಿಕೇತುರ್ಗ್ರಹೋ ಗ್ರಹಪತಿರ್ವರಃ ಅತ್ರಿರತ್ರ್ಯಾ ನಮಸ್ಕರ್ತ ಮೃಗಬಾಣಾರ್ಪಣೋ ನಘಃ ಮಹಾತಪಾಘೋರತಪ ಅದೀನೋ ದೀನಸಾಧಕಃ ಸಂವತ್ಸರಕರೋ ಮಂತ್ರಃ ಪ್ರಮಾಣಂ ಪರಮಂತಪಃ ಯೋಗೀ ಯೋಜ್ಯೋ ಮಹಾಬೀಜೋ ಮಹಾರೇತಾ ಮಹಾಬಲಃ ಸುವರ್ಣರೇತಾ ಸರ್ವಜ್ಞಃ ಸುಬೀಜೋ ಬೀಜವಾಹನಃ ದಶಬಾಹುಸ್ತ್ವನಿಮಿಷೋ ನೀಲಕಂಠ ಉಮಾಪತಿಃ ವಿಶ್ವರೂಪಸ್ವಯಂ ಶ್ರೇಷ್ಠೋ ಬಲವೀರೋ ಬಲೋಗಣಃ ಗಣಕರ್ತಾ ಗಣಪತಿರ್ದಿಗ್ವಾಸಾಃ ಕಾಮಯೇವ ಚ ಮಂತ್ರವಿತ್ಪರಮೋ ಮಂತ್ರಃ ಸರ್ವಭಾವಕರೋ ಹರಃ

ಖಲೀ ಖಲೀ ಕಾಲ ಕಟಂಕಟ ನಕ್ಷತ್ರ ವಿಗ್ರಹಮತಿರ್ಗುಣಬುದ್ಧಿರ್ಲಯೋಗಮಃ ಪ್ರಜಾಪತಿರ್ವಿಶ್ವಬಾಹುರ್ವಿಭಾಗಸರ್ವಗೋಮುಖ ವಿಮೋಚನ ಸುಸರಣೋ ಹಿರಣ್ಯಕವಚೋದ್ಭವ ಮೇಢ್ರಜೋ ಬಲಚಾರೀ ಚ ಮಹಾಚಾರೀ ಸೃತಸ್ತಥಾ ಸರ್ವತೂರ್ಯ ನಿನಾದೀ ಚ ಸರ್ವಾತೋಜ್ಯ ಪರಿಗ್ರಹ ವ್ಯಾಲರೂಪೋ ಗುಹಾವಾಸಿ ಗುಹೋ ಮಾಲೀತರಂಗವಿತ್ ತ್ರಿದಸಸ್ತ್ರಿಕಾಲಧೃಕ್ಕರ್ಮ ಸರ್ವಬಂಧ ವಿಮೋಚನ ಬಂಧನಸ್ತ್ವ ಸುರೇಂದ್ರಾಣಾಂ ಯುಧಿಶತ್ರು ವಿನಾಶನ ಸಾಂಖ್ಯ ಪ್ರಸಾದೋ ದುರ್ವಾಸಾಃ ಸರ್ವಸಾಧು ನಿಷೇವಿತಃ ಪ್ರಸ್ಕಂದನೋ ವಿಭಾಗಜ್ಞೋ ಅತುಲ್ಯೋ ಯಜ್ಞ ಭಾಗವಿತ್ ಸರ್ವವಾಸಃ ಸರ್ವಚಾರೀ ದುರ್ವಾಸಾವಾಸವೋ ಮರಃ ಹೈಮೋ ಹೇಮಕರೋ ಯಜ್ಞಃ ಸರ್ವಧಾರೀಧರೋತ್ತಮಃ ಲೋಹಿತಾಕ್ಷೋ ಮಹಾಕ್ಷಶ್ಚ ವಿಜಯಾಕ್ಷೋ ವಿಶಾರದಃ ಸಂಗ್ರಹೋ ನಿಗ್ರಹಕರ್ತಾ ಸರ್ವಚೀರ ನಿವಾಸನಃ ಮುಖ್ಯೋ ಮುಖ್ಯಶ್ಚ ದೇಹಶ್ಚ ಕಾಹಲಿಃ ಸರ್ವಕಾಮದಃ ಸರ್ವಕಾಲ ಪ್ರಸಾದಶ್ಚ ಸುಬಲೋ ಬಲರೂಪಧೃಕ್ ಸರ್ವಕಾಮವರಶ್ಚೈವ ಸರ್ವದಃ ಸರ್ವತೋ ಮುಖಃ ಆಕಾಶ ನಿರ್ವಿರೂಪಶ್ಚ ನಿಪಾತೀ ಹ್ಯವಸಖಗಃ ರೌದ್ರರೂಪೋಂಶುರಾದಿತ್ಯೋ ಬಹುರಶ್ಮಿಃ ಸುವರ್ಚಸಿ ವಸುವೇಗೋ ಮಹಾವೇಗೋ ಮನೋವೇಗೋ ನಿಶಾಚರಃ ಸರ್ವವಾಸೀ ಸ್ತ್ರಿಯಾವಾಸೀ ಉಪದೇಶಕರೋಕರಃ ಮುನಿರಾತ್ಮನಿರಾಲೋಕಃ ಸಂಭಗ್ನಶ್ಚ ಸಹಸ್ರದಃ ಪಕ್ಷೀ ಚ ಪಕ್ಷರೂಪಶ್ಚ ಅತಿದೀಪ್ತೋ ವಿಶಾಂಪತಿಃ ಉನ್ಮಾದೋ ಮದನಕಾಮೋ ಹ್ಯಸ್ವತ್ಥೋರ್ಥಕರೋ ಯಸಃ ವಾಮದೇವಶ್ಚ ವಾಮಶ್ಚ ಪ್ರಾಗ್ದಕ್ಷಿಣಶ್ಚ ವಾಮನಃ ಸಿದ್ಧಯೋಗೀ ಮಹರ್ಷಿಶ್ಚ ಸಿದ್ಧಾರ್ಥ ಸಿದ್ಧಸಾಧಕಃ ಭಿಕ್ಷುಶ್ಚ ಭಿಕ್ಷುರೂಪಶ್ಚ ವಿಪಣೋ ಮೃದುರವ್ಯಯಃ ಮಹಾಸೇನೋ ವಿಶಾಖಶ್ಚ ಷಷ್ಟಿಭಾಗೋ ಗವಾಂಪತಿಃ ವಜ್ರಹಸ್ತಶ್ಚ ವಿಷ್ಕಂಭೀ ಚಮೂ ಸ್ತಂಭನ ಏವ ಚ ವೃತ್ತಾವೃತ್ತಕರಸ್ತಾಲೋ ಮಧುರ್ಮಧುಕಲೋಚನಃ ವಾಚಸ್ಪತ್ಯೋ ವಾಜಸನೋ ನಿತ್ಯಮಾಶ್ರಮಪೂಜಿತಃ ಬ್ರಹ್ಮಚಾರೀ ಲೋಕಚಾರೀ ಸರ್ವಚಾರೀ ವಿಚಾರವಿತ್

ಆಲಯಃ ಮಹಾಂತಕೋ ಮಹಾಕರ್ಣೋ ಮಹೋಷ್ಠಶ್ಚ ಮಹಾಹನುಃ ಮಹಾನಾಸೋ ಮಹಾಕಂಬುಃ ಮಹಾಗ್ರೀವಶ್ಮಶಾನಭಾಕ್ ಮಹಾವಕ್ಷಾಮಹೋರಸ್ಕೋ ಹ್ಯಂತರಾತ್ಮಾ ಮೃಗಾಲಯಃ ಲಂಬನೋ ಲಂಬಿತೋಷ್ಠಶ್ಚ ಮಹಾಮಾಯಪ್ಪಯೋನಿಧಿಃ ಮಹಾದಂತೋ ಮಹಾದಂಷ್ಟ್ರೋ ಮಹಾಜಿಹ್ವೋ ಮಹಾಮುಖಃ ಮಹಾನಖೋ ಮಹಾರೋಮಃ ಮಹಾಕೋಶೋ ಮಹಾಜಟಃ ಪ್ರಸನ್ನಶ್ಚ ಪ್ರಸಾದಶ್ಚ ಪ್ರತ್ಯಯೋ ಗಿರಿಸಾಧನಃ ಸ್ನೇಹನೋ ಸ್ನೇಹನಶ್ಚೈವ ಅಜಿತಶ್ಚ ಮಹಾಮುನಿಃ ವೃಕ್ಷಾಕಾರೋ ವೃಕ್ಷಕೇತುರನಲೋ ವಾಯುವಾಹನಃ ಗಂಡಲೀ ಮೇರುಧಾಮಾ ಚ ದೇವಾಧಿಪತಿರೇವ ಚ ಅಥರ್ವಶಿಷ್ಯಃ ಸಾಮಾಸ್ಯಃ ಋಕ್ಸಹಸ್ರಾಮಿತೇ ಕ್ಷಣಃ ಯಜುಪಾದಭುಜೋ ಗುಹ್ಯಃ ಪ್ರಕಾಶೋ ಜಂಗಮಸ್ತಥಾ ಅಮೋಘಾರ್ಥಪ್ರಸಾದಶ್ಚ ಅಭಿಗಮ್ಯಃ ಸುದರ್ಶನಃ ಉಪಕಾರಪ್ರಿಯಃ ಸರ್ವಃ ಕನಕಕಾಂಚನಚ್ಛವಿಃ ನಾಭಿರ್ನಂದಿಕರೋ ಭಾವಃ ಪುಷ್ಕರಸ್ಥಪತಿ ಸ್ಥಿರಃ ದ್ವಾದಶಸ್ತ್ರಾಸನಶ್ಚಾದ್ಯೋ ಯಜ್ಞೋ ಯಜ್ಞಸಮಾಹಿತಃ ನಕ್ತಂ ಕಲಿಶ್ಚ ಕಾಲಶ್ಚ ಮಕರಃಕಾಲಪೂಜಿತಃ ಸಗಣೋ ಗಣಕಾರಶ್ಚ ಭೂತವಾಹನಸಾರಧಿಃ ಭಸ್ಮಶಯೋ ಭಸ್ಮಗೋಪ್ತಾ ಭಸ್ಮಭೂತಸ್ತರುರ್ಗಣಃ ಲೋಕಪಾಲಸ್ತಥಾ ಲೋಕೋ ಮಹಾತ್ಮಾ ಸರ್ವಪೂಜಿತಃ ಶುಕ್ಲಸ್ತ್ರಿಶುಕ್ಲಃ ಸಂಪನ್ನಃ ಶುಚಿರ್ಭೂತನಿಷೇವಿತಃ ಆಶ್ರಮಸ್ಥಕ್ರಿಯಾವಸ್ಥೋ ವಿಶ್ವಕರ್ಮಮತಿರ್ವರಃ ವಿಶಾಲಶಾಖಸ್ತಾಮ್ರೋಷ್ಠೋ ಶಂಭುಜಾಲಃ ಸುನಿಶ್ಚಲಃ ಕಪಿಲಃ ಕಪಿಶಃ ಶುಕ್ಲ ಆಯುಶ್ಚೈವ ಪರೋಪರಃ ಗಂಧರ್ವೋ ಹ್ಯದಿತಿ ಸ್ತಾರ್ಕ್ಷಃ ಸುವಿಜ್ಞೇಯೋ ಸುಶಾರದಃ ಪರಶ್ವಧಾಯುಧೋ ದೇವ ಅನುಕಾರೀಸು ಬಾಂಧವಃ ತುಂಬವೀಣೋ ಮಹಾಕ್ರೋಧ ಊರ್ಧ್ವರೇತಾ ಜಲೇಶಯಃ ಉಗ್ರೋ ವಂಶಕರೋ ವಂಶೋ ವಂಶನಾದೋ ಹ್ಯನಿಂದಿತಃ ಸರ್ವಾಂಗರೂಪೋ ಮಾಯಾವೀ ಸುಹೃದೋ ಹ್ಯನಿಲೋ ನಲಃ ಬಂಧನೋ ಬಂಧಕರ್ತಾ ಚ ಸುಬಂಧನ ವಿಮೋಚನಃ ಸಯಜ್ಞಾರಿಃ ಸಕಾಮಾರಿರ್ಮಹಾದಂಷ್ಟ್ರೋ ಮಹಾಯುಧಃ ಬಹುಧಾ ನಿಂದಿತಃ ಶರ್ವಃ ಶಂಕರಃ ಶಂಕರೋಧನಃ ಅಮರೇಶೋ ಮಹಾದೇವೋ ವಿಶ್ವದೇವಃ ಸುರಾರಿಹ ಅಹಿರ್ಬುಧ್ನಿಯೋ ನಿಲಾಭಶ್ಚ ಚೇಕಿತಾನೋ ಹವಿಸ್ತಥಾ ಅಜೈ ಕಪಾಶ್ಚ ಕಾಪಾಲಿ ತ್ರಿಶಂಕುರಜಿತಃ ಶಿವಃ ಧನ್ವಂತರಿರ್ಧೂಮಕೇತುಃ ಸ್ಕಂದೋ ವೈಶ್ರವಣಸ್ತಥಾ ಧಾತಾ ಶಕ್ರಶ್ಚ ವಿಷ್ಣುಶ್ಚ ಮಿತ್ರಸ್ತ್ವಷ್ಟಾ ಧ್ರುವೋಧರಃ ಪ್ರಭಾವಃ ಸರ್ವಗೋ ವಾಯುರರ್ಯಮಾ ಸವಿತಾ ರವಿಃ ಉಷಂಗುಶ್ಚ ವಿಧಾತಾ ಚ ಮಾಂಧಾತಾ ಭೂತಭಾವನಃ ವಿಭುರ್ವರ್ಣ ವಿಭಾವೀ ಚ ಸರ್ವಕಾಮಗುಣಾವಹಃ ಪದ್ಮನಾಭೋ ಮಹಾಗರ್ಭಶ್ಚಂದ್ರವಕ್ತ್ರೋ ನಿಲೋ ನಲಃ ಬಲವಾಂಶ್ಚೋಪಶಾಂತಶ್ಚ ಪುರಾಣ ಪುಣ್ಯಚಂಚುರೀ ಕುರುಕರ್ತಾ ಕುರುವಾಸಿ ಕುರುಭೂತೋ ಗುಣೌಷಧಃ ಸರ್ವಾಸಯೋ ದರ್ಭಚಾರಿ ಸರ್ವೇಷಾಂ ಪ್ರಾಣಿನಾಂ ಪತಿಃ ದೇವದೇವಃ ಸುಖಾಸಕ್ತಃ ಸದಸತ್ಸರ್ವರತ್ನವಿತ್ ಕೈಲಾಸಗಿರಿವಾಸೀ ಚ ಹಿಮವದ್ಗಿರಿಸಂಶ್ರಯಃ ಕೂಲಹಾರೀ ಕೂಲಕರ್ತಾ ಬಹುವಿದ್ಯೋ ಬಹುಪ್ರದಃ ವಣಿಜೋ ವರ್ಧಕೀ ವೃಕ್ಷೋ ವಕುಳಶ್ಚಂದನಶ್ಚದಃ ಸಾರಗ್ರೀವೋ ಮಹಾಜಿತೃಲಲೋಲಶ್ಚ ಮಹೌಷಧ ಸಿದ್ಧಾರ್ಥಕಾರೀ ಸಿದ್ಧಾರ್ಥಃ ಛಂದೋ ವ್ಯಾಕರಣೋತ್ತರಃ ಸಿಂಹನಾದಃ ಸಿಂಹದಂಷ್ಟ್ರಃ ಸಿಂಹಃ ಸಿಂಹವಾಹನಃ ಪ್ರಭಾವಾತ್ಮಾ ಜಗತ್ಕಾಲಸ್ಥಾಲೋ ಲೋಕಹಿತಸ್ತರುಃ ಸಾರಂಗೋ ನವಚಕ್ರಾಂಗಃ ಕೇತುಮಾಲೀ ಸಭಾವನಃ ಭೂತಾಲಯೋ ಭೂತಪತಿರಹೋರಾತ್ರಮನಿಂದಿತಃ ವಾಹಿತಾ ಸರ್ವಭೂತಾನಾಂ ನಿಲಯಶ್ಚ ವಿಭುರ್ಭವಃ ಅಮೋಘಃ ಸಂಯತೋ ಹ್ಯಸ್ವೋ ಭೋಜನ ಪ್ರಾಣಧಾರಣಃ ಧೃತಿಮಾನ್ ಮತಿಮಾನ್ ದಕ್ಷಃ ಸತ್ಕೃತಶ್ಚ ಯುಗಾಧಿಪಃ ಗೋಪಾಲಿರ್ಗೋಪತಿರ್ಗ್ರಾಮೋ ಗೋಚರ್ಮವಸನೋ ಹರಿಃ ಹಿರಣ್ಯಬಾಹುಶ್ಚ ತಥಾ ಗುಹಾಪಾಲಪ್ರವೇಶಿನಾಂ ಪ್ರಕೃಷ್ಟಾರಿರ್ಮಹಾಹರ್ಷೋ ಜಿತಕಾಮೋ ಜಿತೇಂದ್ರಿಯಃ ಗಾಂಧಾರಶ್ಚ ಸುವಾಸಶ್ಚ
ತಪಸ್ಸಕ್ತೋ ರತಿರ್ನರಃ ಮಹಾಗೀತೋ ಮಹಾನೃತ್ಯೋ ಹ್ಯಪ್ಸರೋಗಣ ಸೇವಿತಃ ಮಹಾಕೇತುರ್ಮಹಾಧಾತುರ್ನೈಕಸಾನುಚರಶ್ಚಲಃ ಆವೇದನೀಯ ಆದೇಶಃ ಸರ್ವಗಂಧಸುಖಾವಹಃ ತೋರಣಸ್ತಾರಣೋ ವಾತಃ ಪರಿಧೀಪತಿಖೇಚರಃ ಸಂಯೋಗೋ ವರ್ಧನೋ ವೃದ್ಧೋ ಅತಿವೃದ್ಧೋ ಗುಣಾಧಿಕಃ ನಿತ್ಯ ಆತ್ಮಸಹಾಯಶ್ಚ ದೇವಾಸುರಪತಿಪತಿಃ ಯುಕ್ತಶ್ಚ ಯುಕ್ತಬಾಹುಶ್ಚ ದೇವೋ ದಿವಿಸುಪರ್ವಣಃ ಆಷಾಢಶ್ಚ ಸುಷಾಢಶ್ಚ ಧ್ರುವೋಥ ಹರಿಣೋ ಹರಃ ವಪುರಾವರ್ತಮಾನೇಭ್ಯೋ ವಸುಶ್ರೇಷ್ಠೋ ಮಹಾಪಥಃ ಶಿರೋಹಾರೀ ವಿಮರ್ಶಶ್ಚ ಸರ್ವಲಕ್ಷಣಲಕ್ಷಿತಃ ಅಕ್ಷಶ್ಚ ರಥಯೋಗೀ ಚ ಸರ್ವಯೋಗೀ ಮಹಾಬಲಃ ಸಮಾಮ್ನಾಯೋ ಸಮಾಮ್ನಾಯಃ ತೀರ್ಥದೇವೋ ಮಹಾರಥಃ ನಿರ್ಜೀವೋ ಜೀವನೋ ಮಂತ್ರಃ ಶುಭಾಕ್ಷೋ ಬಹುಕರ್ಕಶಃ

ಕಲ್ಪೋ ಯೋಗೋ ಯುಗಕರೋ ಹರಿಹಿ ಯುಗ ರೂಪೋ ಮಹಾರೂಪೋ ಮಹಾನಾಗಹನೋ ಭದಃ ನ್ಯಾಯ ನಿರ್ವಪಣಃಪಾದಃ ಪಂಡಿತೋ ಹ್ಯಚಲೋಪಮಃ ಬಹುಮಾಲೋ ಮಹಾಮಾಲಃ ಶಶಿಹರಸು ಲೋಚನಃ ವಿಸ್ತಾರೋ ಲವಣಕೂಪಸ್ತ್ರಿಯುಗ ಸಫಲೋದಯಃ ತ್ರಿಲೋಚನೋ ವಿಷಣ್ಣಾಂಗೋ ಮಣಿವಿದ್ಧೋ ಜಟಾಧರಃ ಬಿಂದುರ್ವಿಸರ್ಗಸ್ಸುಮುಖಃ ಶರಸ್ಸರ್ವಾಯುಧಃ ಸಹಃ ನಿವೇದನ ಸುಖ

ಕುಂಡೀ ಕುಂಡೀ ವಿಕುರ್ವಣ ಹರ್ಯಕ್ಷ ಕಕುಭೋ ವಜ್ರಿ ಶತಜಿಹ್ವ ಸಹಸ್ರಪಾತ್ ಸಹಸ್ರಮೂರ್ಧಾ ದೇವೇಂದ್ರ ಸರ್ವದೇವಮಯೋ ಗುರು ಸಹಸ್ರಬಾಹು ಸರ್ವಾಂಗ ಶರಣ್ಯ ಸರ್ವಲೋಕಕೃತ್ ಪವಿತ್ರಂ ತ್ರಿಕಕುನ್ಮಂತ್ರಃ

ಬ್ರಹ್ಮಲೋಕ ಪರಾಗತಿ ದೇವಾಸುರ ವಿನಿರ್ಮಾತ ದೇವಾಸುರ ಪರಾಯಣ ದೇವಾಸುರ ಗುರುರ್ದೇವೋ ದೇವಾಸುರ ನಮಸ್ಕೃತ ದೇವಾಸುರ ಮಹಾಮಾತ್ರೋ ದೇವಾಸುರ ಗುಣಾಶ್ರಯ ದೇವಾಸುರ ಗಣಾಧ್ಯಕ್ಷೋ ದೇವಾಸುರ ಗಣಾಗ್ರಣೀ ದೇವಾತಿದೇವೋ ದೇವರ್ಷಿರ್ದೇವಾಸುರ ವರಪ್ರದ ದೇವಾಸುರೇಶ್ವರೋ ವಿಶ್ವೋ ದೇವಾಸುರ ಮಹೇಶ್ವರ ಸರ್ವದೇವಮಯೋ

ವಿಬುಧೋಗ್ರವರಃ ಸೂಕ್ಷ್ಮಃ ಸರ್ವದೇವಸ್ತಪೋಮಯಃ ಸುಯುಕ್ತಃ ಶೋಭನೋ ವಜ್ರೀ ಪ್ರಾಸಾನಾಂ ಪ್ರಭವೋ ವ್ಯಯಃ ಗುಹಕಾಂತೋ ನಿಜಃ ಸರ್ಗಃ ಪವಿತ್ರಂ ಸರ್ವಪಾವನಃ ಶೃಂಗೀ ಶೃಂಗಪ್ರಿಯೋ ವಭ್ರೂ ರಾಜರಾಜೋ ನಿರಾಮಯಃ ಅಭಿರಾಮಸ್ವರಗಣೋ ವಿರಾಮಃ ಸರ್ವಸಾಧನಃ ಲಲಾಟಾಕ್ಷೋ ವಿಶ್ವದೇವೋ ಹರಿಣೋ ಬ್ರಹ್ಮವರ್ಚಸಃ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನಃ ಸಿದ್ಧಾರ್ಥಃ ಸಿದ್ಧಭೂತಾರ್ಥೋ ಚಿಂತ್ಯಃ ಸತ್ಯವ್ರತಃ ಶುಚಿಃ ವ್ರತಾಧಿಪಃ ಪರಂ ಬ್ರಹ್ಮ ಭಕ್ತಾನಾಂ ಪರಮಾಗತಿಃ ವಿಮುಕ್ತೋ ಮುಕ್ತತೇಜಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ವಿಮುಕ್ತೋ ಮುಕ್ತತೇಜಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ವಿಮುಕ್ತೋ ಮುಕ್ತತೇಜಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ಅಥ ಫಲಶ್ರುತಿಃ. ಫಲಶ್ರುತಿ. ಯಥಾ ಪ್ರಧಾನಂ ಭಗವಾನಿತಿ ಭಕ್ತ್ಯಾ ಸ್ತುತೋ ಮಯಾ ಯನ್ನ ಬ್ರಹ್ಮಾದಯೋ ದೇವಾ ವಿದುಸ್ತತ್ವೇನ ನರ್ಷಯಃ ಸ್ತೋತವ್ಯಮರ್ಚ್ಯಂ ವಂದ್ಯಂ ಚ ಕಸ್ತೋಷ್ಯತಿ ಜಗತ್ಪತಿಂ ಭಕ್ತ್ಯಾ ತ್ವೇವಂ ಪುರಸ್ಕೃತ್ಯ ಮಯಾ ಯಜ್ಞಪತಿರ್ವಿಭುಃ ತಥೋಭ್ಯನುಜ್ಞಾಂ ಸಂಪ್ರಾಪ್ಯ ಸ್ತುತೋ ಮತಿಮತಾಂ ವರಃ ಶಿವಮೇಭಿಸ್ತು ವಂದೇವಂ ನಾಮಭಿಃಪುಷ್ಟಿವರ್ಧನೈಃ ನಿತ್ಯಯುಕ್ತಃ ಶುಚಿರ್ಭಕ್ತಃ ಪ್ರಾಪ್ನೋತ್ಯಾತ್ಮಾನಮಾತ್ಮನಾ ಏತದ್ಧಿ ಪರಮಂ ಬ್ರಹ್ಮ ಪರಂ ಬ್ರಹ್ಮಾಧಿಗಚ್ಛತಿ

0: ಶಿವಾಯ ನಮಃ ಸಾಂಬ ಶಿವಾಯ ನಮಃ ಹರ ಓಂ ತತ್ ಸತ್.
1: ಓಂ ನಮಃ ಶಿವಾಯ.
2: ಯು ಆರ್ ಲಿಸನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್.
1: ಓಂ ನಮಃ ಶಿವಾಯ.